ತ್ವಮಯಕ್ಷ್ಮಯಾ ಯಕ್ಷ್ಮಯಾತ್ವಂ ತ್ವಮಯಕ್ಷ್ಮಯಾ ಪರಿಪರ್ಯ ಯಕ್ಷ್ಮಯಾತ್ವಂ ತ್ವಮಯಕ್ಷ್ಮಯಾ ಪರಿ ಅಯಕ್ಷ್ಮಯಾ ಪರಿಪರ್ಯ ಯಕ್ಷ್ಮಯಾ ಯಕ್ಷ್ಮಯಾ ಪರಿಭುಜ ಭುಜ ಪರ್ಯ ಯಕ್ಷ್ಮಯಾ.